ಮಿನಬ ದೇಹದ ಕಾರ ಉಬಾಸಿ ರೋರು ಬಾಧಿ ಸಿಡದ ಕಾರ ಉಬಾಸಿ ಮಿನಬ ದೇಹದ ಕಾರ ಉಬಾಸಿ ರೋರು ಬಾಧಿ ಸಿಡದ ಕಾರ ಉಬಾಸಿ ಎಷ್ಟಾಜಿ ಬಗೊಂದಿ ಖಾನೆ ಕವಿ ಲೋಯ್ ಲೋಯ್ ಪುಖ್ತಾನೆ ದಾರ ಉಬಾಸಿ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.